0: ಕೊಡ್ಸ್ಯಾ ನದಿ ಕೊಡ್ಸ್ಯಾ ಒಮ್ಮಾಯ್ನ ಸಿಯುದಿ ಆಡು ನದಿ ಕೊಡ್ಸ್ಯಾ ವಡೆ ವಾಯ್ದು ಸಿಯುದಿ ಆಡು ಕೊಂದಾಗೋದು ಮತ್ತೆಕ್ಕಿರುಕಾಯ
1: 指揮官許しください。これも仕方はないことです。この二人を連れて行けば進軍の速さだけでなく、亡くなられた二人は帝国の勇士でした。これからも我々を見守ってくるでしょう。